ಉಮಾಕಾಂತ ಹರ ತ್ರಿಪುನಾರಿ ಮೃತ್ಯುಂಜಯ ವೃಷಭಧ್ವಜ ಶೂಲಿನ ಗಂಗಾಧರ ಮೃಡ ಮದನ